ಕಲ್ಲಿಲೋ ನಿಮ್ಮಲಿಯ ಸೂಲು ಮಾಡಿರೆ ಯಸ ಜನಲಿ ಯಮುಟಲಿ ಯಾ ಹೈರವಲಿ ಅಜಿದ್ವಾಲಿ ಯಸ ಜನಲಿ ಯಮುಟಲಿ ಯಾ ಹೈರವಲಿ ಅಜಿದ್ವಾಲಿ.